ಆಟು ಮೇಟಾ ಮುನ್ನೇ ತಹೇಲಿರಾಂಗೋ ಕಾವಡಿ ಕಾಂಚಿನ ವಾಯ್ನಾಲಿರಾಂಗೋ ಅಸ್ಕೇ ತೋ.